ಯಾಗಾಳಿ ಯಾಮೇ ತಾವಿ ತಾಯಾವಿ ವಿಯ ತಾವಿ ತಾಮೇಯ ಶ್ರೀಗಯ ಮೇಲಗಯ ಮೇಲೆ ಭೋಗ ಮೇದೇಳಿ ಕಾಲಾಲೇ ಗಾಲಾನಾಯೇ.